ಸಬುಜ ಸವಾರಣಹಾರ ಸೂರಜ ಮಹಿಲಾ ತೀಜಾ ಹರ ಜಿಯೋ ತುದನೋ ಸದಾ ಸಲಾಹಿ ಪ್ಯಾರೇ ಜಿಚ್ಚರ ಕਟ ਅੰਤਰ ਹੈ।